ಶಮುನಾ ಕೇತಟ ಮಂದ ಮಂದ ಗತಿ ಚಲಿ ಜಾತ ವರ್ಷ ಪಾನ ದುರಾಲೆ ಲಚಕತ ತಿರುಗತ ಚಲತ ಪಾಕ ಚಿತವನ ಅತಿ ಪ್ಯಾರಿ ಚಂದ್ರ ಚಮಕ ಚಪಲಾಸಿ ಚಮಕತ ಚಂದ್ರ ಮುಖೀರಾ ಧಾರಾ ಧಾರಾಧಾ ಯಮುನಾ ಕೇತಟ ಮಂದ ಮಂದ ಗತಿ ಚಲಿ ಜಾ ವೃಷ ಪಾನ ದುರಾಲೆ ಲಚಕತ ತಿರುಗತ ಚಲತ ಪಾಕ ಚಿತವನ ಅತಿ ಪ್ಯಾರಿ ಚಂದ್ರ ಚಮಕ ಚಪಲಾಸಿ ಚಮಕತ ಚಂದ್ರ ಮುಖೀರಾ ಧಾರಾ ಧಾರಾಧಾ ಯಮುನಾ ಕೇತಟ ಮಂದ ಮಂದ ಗತಿ ಚಲಿ ಜಾ ವೃಷ ಪಾನ ದುರಾಲೆ ಲಚಕತ ತಿರುಗತ ಚಲತ ಪಾಕ ಚಿತವನ ಅತಿ ಪ್ಯಾರಿ ಚಂದ್ರ ಚಮಕ ಚಪಲಾಸಿ ಚಮಕತ ಚಂದ್ರ ಮುಖೀರಾ ಧಾರಾ ಧಾರಾಧಾ ಚಲಿ ಜಾತು ಶುಭಾನ ತುಲಾರಿ.